0: ಚಂದಿ ಹುಗಿ ಲಾಪ ಸಿದಿ ಅಮತ್ತಬು ಲೈಕೇನ ಸಿದಿ
1: ಅಶಿ ಖನ್ನ ಚಂಗ್ಲಗ್ಲಿ ಅಮು ಮಮಾಂಗ್ ಥೋಂಗ್ದ ನಮ್ದು ನಯೇಂಗ್ಲಿ
0: ಮಮಾಂಗ್ ಥೋಂಗ್ದಿ ಲೋಲೇನ ಸಿದಿ ಮನಿಂಗ್ ಥೋಂಗ್ದ ಚಂಗ್ಲಗಿ.

0: ಚಾಗಿ ಹಾಯ್ ಚಾರಿ ಮಖೈ ಕಪ್ಪಿ ಅಂಗಾಂಗ ಮಲೈ ರಮ್ಮಿ ಮಖ್ಯಾ ಜಾಮ್ನ ಲಾವಿ ಪಿಜರಿ ಮಖೈ ಚಾಗಿ ಹಾಯ್ ಚಾರಿ ಮಖೈ ಕಪ್ಪಿ ಪಿಜದ್ರಗ ಕಪ್ಪ ತುವಿ ಕರಿನೋ ಹಾಯು ಪಿಜದ್ರಗ ಕಪ್ಪ ತುವಿ ಕರಿನೋ ಹಾಯು
1: ಅದು ಸುಖಂಗೆ ಕಪ್ಪ್ರೇಂಗೆ

ಇಂಡಿಯಾನ ಪದ್ಮಶ್ರೀ ಅವಾರ್ಡ್ ಕುಸಿನಕ್ಕಿ. ಅದುವು 2019 ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಗೆ ಮತಾಂಗ್ದ ಇಂಡಿಯಾ ಗವರ್ಮೆಂಟ್ಗೆ ಫಿರೇಬ್ ಯಾನಿಂಗ್ದವ ಫೊಂಗ್ದೊಕ್ತುನ ಅವಾರ್ಡ್ ಅದು ಹಂದೊಕ್ಕಿ.

0: ತಾವೀರಿ ಚಿಂಗ್ಲೋನ್ಗೆ ಸೈರೋಲ್ದ ಸೇಟೋ ನ್ಯೂಟನ್ ಅಮದಿ ಕಾಂಗುದಗಿ ಕೋಮ್ಲೈ ಸೋಲಿಸಿ ಆಕಾಶವಾಣಿ ಇಂಫಾಲ್ ಲಾಂಥೋಕ್ಚೇರಿ ಜೆಮೆಗೆ ಥೌರಂ ಥೌರಮಸ್ ಅಸಿದ ಡಾಕ್ಟರ್ ರಾಜಲುಂಗ್ ನ್ಯೂಮಾಯ್ ಪಾಸ್ಟರ್ಗೆ ಉನ್ನದನು ವಾರಿ ಶಾಬ ಉನ್ನಬಿರಿಬ ಥೌಕಾನ್ಲು ರಾಮೈ
1: ನಮಾಯ್ ಹಜೆ ಕರ್ಸ್ ಕುಯ್ ಸೌಕ್ಯೌ ತಿಂಕುಮ್ ಚಾಂಗ್ ನಾ ಜಂಗ್ ಕಾಯ್ಸರು ಆಕಾಶವಾಣಿ ಇಂಫಾಲ್ಗೆನೆ ಹೈ ಮನಾಚು ಹೆದಾವು ಗೈಲೈ ಐಪೋಗು ತಾರ್ಯಂ ನಮಾಯ್ ಅನುಯ್ನೆ ತೆಕ್ಯೋರಬೆ ಅನುಯ್ ಹಂಗೆ ಹ್ರಾಸಮ್ ತೆವ್ಸೆ ಹಿಂಕಿಂಗ್ ವಂಗ್ರದಲೈ ನಮಾಯ್ಗು ತಾರ್ಯಂಗೆ ಹೈ ಮನಾಂಗ್ ಕಿಂಗ್ ಸಮಗೈರ ಹಂಗೆ ಅನುಯ್ ಸಿ ಡಾಕ್ಟರ್ ರಜೆಲುಂಗ್ ನೆಮೆ ಹೈ ಮನಾಂಗ್ ಕಿಂಗ್ ಮೀರ ಹಂಗೆ ಕೆಮ್ ಗೈದಲೈ
2: ರೈಲಾಂಗ್ ಬಗ್ಗೆ ಸಿನೆ ನಂಗು ಇಂಟ್ರೊಡಕ್ಷನ್ ನಂಗ್ ಲಂಬಿಯಾಗೆ ಹೈ ಮನಾ ಸಿರ ಹಂಗೆ ಪೇಸಿ ಐರ
3: ರೈಲಾಂಗ್ ಬಗ್ಗೆ ರಾದು ದೀಜ ತೋಜ ಪಕ್ಕನಾ ಬಗ್ಗೆ ಹಾಗೆ ಮಿಕ್ಕಿ ನಾ ದೇಶ ಬಂಬೆ ತು ಕಮ್ಮಂದು ದೀಜ ತೋಕ್ಯೋದಲ್ಲ ಆಗೊಮ್ಮ ಪತ್ತಿಂಗ್ ಇವಿಗೆ ದೇವದಮ್ ಸಂಭ್ರಂಗ ಲೋಬಜೆಗನೆ ಅಜಿನ ರಾಜೆ ನೇಮೆ ಚುನಾ ಚುನಾ ಇ ಜೇಮೆ ಬ್ಯಾಪ್ಟಿಸ್ಟರ್ಸ್ ಇಂಫಾಲ್ಗೆ ಪಾಸರ್ ಪುಂಗ್ಜೆ ಲಮುಯ್ ಪಾಂಡಿ ತೇಜ ಈಜ ಒರಿಜಿನಲ್ ತೋಸೆಮ್ಮದ ಕನ ಕಲು ಕಿಲೋಂಗ್ ತೇವ್ ಜಾ ತಪ್ಪ ಮೇಲೊಂಗ ಹೆಮ್ಮ ಲೋಂಗ್ ದುಯ್ ಜಲಮುಯ್ ಕಿಲೋಂಗನೆ ಅಪು ಎಪ್ಪ ನೆ ಪೋಕ್ಯೋ ಬೇ ನುಯ್ ಜನ ಹಂಗ್ ಸರೋ ಲೆ ಮಹಂಗ್ ನಾ ರಹಂಗ ಮಹಂಗ್ ಬತಾಯ್ ಚುನಾ ಮಿಗು ಮಿಗು ತಾಬಂ ಸಮ್ ಸಮ ಕೇತೆ ತೆ ಚಲಾದಲೆ ಆಯ್ಜ ಕಿಲೋಂಗು ಬ್ಯಾಕ್ಗ್ರೌಂಡ್ ಮಚಾಯ್ ಅಗು ಅಲಮ್ ಗೆ ಅಚೈ ನೆ ಚೇ ರಂಗ್ ತವೈ ರೈದ
2: ತೋದಲೆ ರಂಗ್ ಜುನ್ ರಂಗ್ ಐ ಬೇ ಜೆ ಹಪ್ಪೆ ಟಿಂಗ್ ನಾ ಮಿ ಪುಯ್ ಗು ಲಮ್ ಗೆ ಅನೈ ನೆ ನಮೈ ಡಿಸ್ಕಸ್ ತೆ ವಂಗು ಲೈ ಚೆಜಕ ದುಯ್ ಬುಲುಂಗ್ ಗೆ ಟೇಕ್ ಕೇರ್ ರಹಂಗ್ ಗೆ ಟಾಪಿಕ್ ಚಾಯ್ ಸುಯ್ಜೆ ಅನುಯ್ ರೈಲಾಂಗ್ ಬಗ್ಗೆ ಟೇಕ್ ಕೇರ್ ರೈರ ಅಪೇ ತಿ ನಾಯ್ ಮಿ ಪುಯ್ ಜೆ ಅನುಯ್ನೆ ತೆವ್ಲೋ ಮಾಂಗ್ ಕದೈ ಪುರೇಗೆ ಚೆಜೆ ತೆತನಾಬೆ ಸೇವ್ಜೆ ಬಂದಲೇ ಅನಾದೌ ತಿಂಗ್ನೆದು ಕನ್ಲು ಸುದು ಪರಿಂಬಾದೆ ಅನುಯ್ ಚಿ ತ ಮೈರ ಹಂಗೆ ಪೇ ಪಂಪೋ ಪೆನೆ ರಂಗೈರದಲೆ
3: ಮಿ ಪೇ ತಿ ಮಿ ನಾ ಬಂಬಜ ಆ ಮಿ ಪೇ ಮನೆ ರೌಜ ಹುಂಗ್ಜ ಅನುಯ್ಜ ಕ್ಯುತ್ ಕೈಬೆ ತಲೇವ್ ಕೈಬೆ ಜನಿಂಗ್ ತೌಲುಜ ಮಿ ಪೇ ಮಲೈ ನಜ ಸಮ್ ಕಿ ಇಬೆ ಜಾಯ್ ಕಾಂಗ್ ಗ್ಯಾಬೆ ತಾ ಕಿ ಇಬೆ ನಿಂಗ್ ತೌಜ ಅನುಯ್ಜ ಹಿಂಗೇವ್ ತೇವ್ ಕೈಬೆ ತಿಮ್ಮಿಕ್ ಹಂಗೆ ನಾಬಂ ರಾ ತಲೇವ್ ಕೈಬೆ ತಿಮ್ಮಿಕ್ ಲೈ ಹೆಪ್ಪೇವ್ ತಿಮ್ಮಿಕ್ ಕಸೆ ಬಜ
2: ಜೈ ಲೈ ಐಜ ಅನುಯ್ನೆ ನೇವೈ ನೈಬನೆ ಅನುಯ್ನೆ ಸೌಕ್ಯೋಗೆ ಕೊತಾ ತೆಬೆ ಪೇ ತಿ ನಾಮಿ ಪುಯ್ ತೆವ್ಲೋ ಹೆಪ್ಪೋ ಲಂಗ್ ಕಸೆ ನೆರಾಂಗೈ ಲೋ
3: ಮಿಸುಯಿದ ಐಜ ಅನುಯ್ ಸೇವಂದ ಚೀಬಂದ ಕಾಲಸಿದು ಚೀನ್ ತುಯಿನ್ ರುಯ್ ಮಗ್ಲೆ ಬಂದ ಜೆ ನಿಂಗ್ ತೌಬ ತೈಬ ತೆವ್ ಜ ಇ ಸೇವ್ ರಂಗೈ ರಾಲೆ ನಾಲ ಪುಯ್ ಬಜಿನ ಸೊನೋರಾ

0: 아직까지는 비교해보지 못한 비.
1: 아 거기 갈살다니 거기 쇼크 농가 있을 게 아무데 아도 뭐 미기다 디기다 그래 트리 코스 밀라 타이코 파이 코스 밀 세븐 코스 밀 아하 마다 쇼프 자가드라 살라 자가드라 맨 아도 뭐 아트랙션 하이 타가디 아 거기 그 술라 이디 레이브네 거기 엑스플레이네이션 또 뭐 와 파이 타리 아 거기 신주제 스타터 군번에 아도 신주제 좀 비트비 기 뭐 아야 마다 길 아고 미나 호텔 라 아고 간다 아이 신주자게 해 아야 마네 아이 스타터 인지네 아도 뭐 하이 레벨 스타터 이 무슨 다 거기 쇼크 해제 파코라 쇼크 같이 피리 쇼크 사그리 쇼크 마야 피리 뭐 말레 트리 코스 밀 아도 뭐 ina ko ina ni ona bija gai tai di nga yen tai le maduna important ha te aina kari producer ga karam this na ma ona pelen jiga do anything panir oi bi biz develop anything nga cha da minu de ina nga bi bi aroi for example ma chi karam ma hum karam mi hi mi lo wari cha na bam diam da ka le I guess for example ka cha sike ai apa ma de sini ni first interaction na ma na pa mi po so de ke no hints ai chi cha ni ngai da so hints pe ne adu ki hints tu ki ma tu ina ali moro sha ba sha da ba me adu to adu ki ba do ಐದಿ ನುಪಾಮ ನತ್ರಗ ನುಪೀಮನ ಮಾಮೆ ಪಾಮೆ ಪೋತು ಐನ ಪೀತಾಗದಿ ಸ್ಪೆಷಲಿ ಮಾದಮ ಹರಾವ್ರೆ ಅದು ಮಗನೆ ಮಕ್ಕಿ ಕೊಲೋನಿ ಆರ್ಕಿ ಬೇಸಿಕ್ ಥಿಂಗ್ಸ್ ದಿ ಸಾಕ್ ಥೋಂಗ್ ಬೈಸಿ ದಿ ಮೀರನ ಮಗ ಸಾಕ್ ಥೋಂಗ್ ಬೈ ಮೀಮನ ಪಾಮೆ ಸಿಕೈನೋ ಮಾಗಿ ಹರೋ ಫೋಂ ಕ್ರೈದೇನೋ ಮಾಗಿ ಮಹಾವ್ ಸಿಕ ಮೈ ತೋ ಹೆಬಿ ಯೆ ಮತುಂಗ ದಂಗ ಸೈಗೆ ಥೋಂಗ್ ಕಾಂದ ಮೀದು ಸಟಿಸ್ಫೈ ತೋ ಹರ್ಮೋ ಐಸೆ ಕೋಯಿ ಸಾಕ್ ಥೋಂಗ್ ನುಪಾ ನತ್ರಗ ನುಪೀದುಗಿ ಮಾಗಿ ಮರೋ ಬಗೆ ನೋನ್ನೆ
0: ಅದು ವಜಾ ಕೋಯಿ ಹೈರಿ ಪ ಕುಲಿನರಿ ಆರ್ಸಿ ಕನಾಗು ಮಕರನ್ ದಿ ಖನಿಂಗ ಅಂಬೈ ಐನ ಮಸಿ ತಮುರ ಕಾಂದ ಐಸಿ ದಂ ಥವ ಫಂಗ ದೋರ ಐಸೆನ್ ಥೋಲ್ ಅಂಬಿ ಮಲೈ ದುರಿಯಾ ಹೈವಿಸ್ ಹೇನ ಖಂಗ್ನಬಿದಮುಕ್ತ ಮಸಿ ತಮುರಬ ಮಿ ಅಮಜೆ ಅದಮ್ ಥಬಕ್ಸಿ ಇಫಂಗ್ದ ಫಂಗ್ರ ನತ್ರಕನ ಮಸಿನ ಒಯಬಯಾಬ ಸತ್ಪಯಾಬ ಲಂಬಿಸಿ ಕಮೈನ್ ಲೇಯೋಸ
1: ಕುಲಿನರಿ ಆರ್ಟ್ ತಮ್ಮದ ಐನೆ ಐನೆ ಹೇ ಖಂಗ್ಪದೇಂಗಾಸಿಬ ಕುಲಿನರಿ ಆರ್ಟ್ ತಮ್ಮದ ಥಬಕ್ ಫಂಗ್ದಿಯಾಬ ಮಿಸಿ ಐ ಗಸಿ ಬಗ್ದೆ ತೆನತ್ರಿ
0: ಹೋಯ್
1: ಅದು ಕುಲಿನರಿ ಆರ್ಟ್ ರೋಗ ಚಾಕ್ ಥೋದ ಬನಿ ಹೈಬಸುಲೈತೆ ಕುಲಿನರಿ ಆರ್ಟ್ ರೋಗ ನಂ ನಸಾಗಿ ಆನ್ ರೆಸ್ಟೋರೆಂಟ್ ಹಂಗ್ವೇ ಅದಿಗಿ ನಂಗಿ ನಸಾಗಿ ಫುಡ್ ಚೇನ್ ಹಂಗ್ವೇ ಯೋಮ್ ಕುದಿವಕ್ ತೋಗ್ರೆ ಅದು ಬೋ ಐನೆ ಹೇ ಖಂಗ್ಪದ ಐನೆ ಹೈಜನಿ ಮದಿ ಕುಲಿನರಿ ಆರ್ಟ್ ತಮ್ಮು ಮುನುಪಾದ ಮಾದಿ ತಮ್ಮಿ ಹೈಬಸೆ ಮಾಗಿ ಮಸಾನ ಮೈ ಮಕೋಡ ಕರಿಗು ಮಮ ಯಾವರಮನೆ ಕುಲಿನರಿ ಆರ್ಟ್ ತಮ್ಮ ಎಫಿಷಿಯಲಿ ಕೈಗಿನ ಅದ ಮಾ ಫೋಕಸ್ ತವರಮನೆ ಪೋದ ಅದನ ಮಾ ಥಬಕ್ ಸುಸೋ ಸೋದರ ಫಂಗನೆ ಮಾ ಥಬಕ್ ಫಂಗನಿ ಐನ ಖಂಗ್ಪದ ಜು ಕುಲಿನರಿ ಆರ್ಟ್ ಥಬಕ್ ಫಂಗನೆ ಮಿ ತೆನದ್ರಿ ಅದು ಕುಲಿನರಿ ಆರ್ಟ್ ತಮ್ಮ ಕೈಚಾ ಥೋನೆ ಹೈಮತೆ ಮಾ ಕುಲಿನರಿ ಆರ್ಟ್ ಕಿ ಒಜಾವೈ ಬಿ ಕೋಯಿ ಚಾ ಫಂಗಿ ಒಜಾವೈ ಬಿ ಅದಿಗಿ ಮಾಗಿ ಫುಡ್ ಚೇನ್ ಮಯಾಮಿ ಹಾಂಗ್ದೋ ಪೋಯಿ ಹೋಟೆಲ್ ದಿಗಿ ಮಪು ಒಯಿಸೆ ಮಯಾಮ್ ಲೇಖರೆ ತಬು ತಬು ತಮ್ಮ ತಮ್ಮ ಮಿಯೋ ದಿಗಿ ಲೇಮೆ ದಿ ಶುವಾ ಮಾ 100% ಐನ ಐನ ಸೈ ಮಮಾನು ಸೈಜಿ 100% ಜಾಬ್ ಗ್ಯಾರಂಟಿ ನಿ ಅದು ತಂಬು ತಂಬು ಮಿದುದಿ ಥಬಕ್ ತಿ ಸುಚೋ ಸುಚೋ ದರ ಫಂಗನೆ ಮಣಿಪುರ ಸುಗೈ ನೆ ಐ ಐ ಮಹೈಜಗೆ ಬಕೋ ಮಸೈಕಿ ನುಪಾ ಮ ತಮ್ಮೆಂ ಖಲೆ ಸೇವ ತಮ್ಮುಕಾಂದ ಮಾಸಿ ಥಾಹುಂ ತಮ್ಮೆರಾ 9 ಮಂತ್ಸ್ ಕೆ ದರ ಮೆರಾ ತಮ್ಮು ಪೋತು ಮಾನ್ ಹೆಕ್ ಥಬಕ್ ಫಮ ತಮ್ಮ ಮಾಗಿ ಸ್ಯಾಲರಿ ಇಸೆ ಮಣಿಪುರ ಗೆ ಸ್ಟ್ರಕ್ಚರ್ ಗೆ ಮತುಂ 12000 ದೇ ಹೋಗನೆ ಅಪ್ ಟು 25000 ಖರ ತಿಂಗ ತಂಗ ಮೆರಾ ಯಾಮ್ ತಿಂಗ ತಂಗ ಮೆರಾ ಬೇಸಿಕ್ ಥಿಂಗ್ಸ್ ದಿ ಮಾಗಿ ಸಿಂಚೈ ದೇ ಹೋಗನೆ ಕಾಯರ್ ಸ್ಟಡಿ ತೋ ರೋಕೈ ದರಿ ಮಾ 25000 ಬಹುವೆ 12000 ದೇ ಥಬಕ್ ತಿ ಸುಚೋ ಸುಚೋ ದರ ಫಂಗನೆ ಮಸಾನ್ ನ ಐ ಚಾಕ್ ತುಂ ತಮ್ಮ ಗೆ ಐ ಹೆರಗೆ ನ ಕಲಾವಾ ಚಾಮನ ಚಾಮ ಥಬಕ್ ಫಂಗನೆ ಸಿಲೈ
0: ಅದುಗೋ ಸ ಹೈರಿಬ ಕುಲಿನರಿ ಆರ್ಟ್ಸ್ ಮಾ ಸಖುಲಕ್ಪ ಮಸಿನ ಲಂದಮ ಮಮದ ಹೇನ ಮಯಾಮ ಹೆರೋ ಮ್ಯಾನ ತಮ್ಮ ಪಾಹಿ ಬಸಿ ಲಂದಮ ಮದುಗೆ ಕಲ್ಸ ಮತ್ತು ಕರಮ ನ ಸೈ ಹೈಬನ ಸಿಂಗ್ ಬಸಿಗೆ ಒಬ್ಬ ಮೊಖಕ್ಕೆ ಸಿಂಜಾಕ್ ಸಿಂಗ್ ಸಿ ಮಯಾಮದ ತಾಕ್ನಬಗೆ ಲಂಬಿಮಸ್ ಒಯಬ್ರನ ಕಲಿ ಅದನ್ನ ಹೈರಿಬಸಿನ ಮಾಗಿ ಕಲ್ಸ ಬಗ್ಗೆ ಯಾಮನ ಚಿಂಕತ್ ಬಗ್ಗೆ ಹೇಬದು ತಂಬಿ
1: ಮಸಿ ಯಾಮನ ಪಜವ ಕ್ವೆಶ್ಚನ್ ಐನ ಮತ್ತಮ ಮ ಲಂಡನ್ ಪ್ಲೇಸ್ ಮಕೊಂಗ್ಲೆ ಸೋ ಹೌಸ್ ನ ರೆಸ್ಟೋರೆಂಟ್ ಅಮ್ಲೈ ಮಸಿ ದೈ ಥಬಕ್ ಮತ್ತಮ ಕರ ತೋಜರಮ ಮಸಿ ಇಸ್ತ ಸ್ಟಾಪ್ ಇಸಾಕ್ಸಿ ಸ್ಟಾಪ್ ಇಸಾಕ್ಸಿ ಹೋಗಿ ಚೆ ಮ್ಯಾಮ್ಸಿದಿಗೆ ಮಾಗಿ ಮಾಗಿ ಲಂ ಕಂಟ್ರಿ ಕಂಟ್ರಿ ಗೆ ಮಿಯೋ ಸಿನ್ಸಿನ ಮಾಗಿ ಮಾಗಿ ಚಾಕ್ಸಿ ತೋಗೆ ಮತ್ತಮ ದ ಥಬಕ್ ತೋಕಂದ ಓಲಿಯನ್ ಫ್ರಾನ್ಸ್ ಅದಗಿ ಶ್ರೀಲಂಕಾ ಇಂಡಿಯನ್ ಮ್ಯಾಮ್ ಲೇ ಮಾಗಿ ಮಾಗಿ ತಾರಕು ಪಾಲಿ ತಾರಕು ಅಂತ ಮೈ ಮೈ ಕುಜಿನ್ ಜೆ ಥೋನೋ ನೋ ಬೋನೆ ಹೈಬದಿ ಐ ಕ್ರೈ ದಿ ಹೋಕ್ ನೋ ದೋ ಐ ತಾನೋ ಹೋನೆ ಬ ಸೇಮ್ ಥಿಂಗ್ ಐ ನಿಸು ಐ ಕಮೈ ತೋ ತನ ಐ ಮಣಿಪುರಿ ಗೆ ಹೋಕ್ ನೋ ಹೈಬದಿ ತಾನೋ ನೋ ಐ ಚೈ ಜಾಂಗ ಥೋನೋ ಬೋನೆ ಅದು ಅಕ್ವೆ ಮಷನ್ ನಮ್ ಹೈನೆ ಬ ನಂಗಿ ಸಾಕ್ ತೋ ಹೋಇನೆ ಮಾಗಿ ದಿ ಹೋಇನೆ ನಿಸ್ನೆ ಕುಜಿನ್ ದೋ ಹೋಇನೆ ಮಸಿ ಕೈ ನೋ ದ ಐನ ತಮ್ಮಿ ಬ ಪೋತೋ ಐನ ದುಂ ಸಾಗಿ ಕ್ವೆಶ್ಚನ್ ದಿ ಯೋ ಬ ಮಾಗಿ ಮಾಗಿ ಕಲ್ಚರ್ ಸಿ ಕೈ ಆಮ್ ಸಂತೋನ ಬೋನೆ ಗೆ ಹೈಬಸೆ ಮದರ ಖುದಮ ಮನೆ ಬ ಐನ ಯುರೋಪ್ ಕಿ ಕಂಟಿನೆಂಟಲ್ ಥೋಂಗ್ ತಾರಗಸು ಎಕ್ಸ್ಪೋರ್ಟ್ ನ ಲೋಯರ್ ಪಕಾನ್ ಸೇ ಐ ಗಸಿ ದಿ ಚೈ ಜಾಂಗ್ ಸೇ ಲೋಯ್ ಥೋಂಗ್ ಲೋಯರೆ ಅದು ಬ ಐ ಗಸಿ ದಿ ಕೋಯ್ ಮಣಿಪುರ ದ ಹೋಬಾ ಟೋನಿಂಗ್ ಕೋಕ್ ಸಿ ಮಯಾಮ್ ದ ಇಂಟ್ರೊಡ್ಯೂಸ್ ತೋರ್ಗೆ ಐ ಗಿ ಚೈ ಬ ಚೈ ಜಾಂಗ್ ಕಿ ಮನಾಮ್ ಸಿಂಗ್ ದಿ ಇಂಟ್ರೊಡ್ಯೂಸ್ ತೋ ಹೋಜೆ ಐ ಗಿ ಕಲ್ಚರ್ ಖರ ಖರ ಚಮ್ ಹಾಪ್ಚಲಿ ನೇ ಅಮ್ ತು ಪುಲ ಹಾಪ್ಚಮ್ ದೇ ಬ ಖರ ಖಸಮ್ ತೋ ದನ ಮಾ ಮಾಗೆ ಹೋಜ ಕೋಯ್ ಕೊರಿಯನ್ ಫುಡ್ ಲೈ ಹಿಜೆ ಮೋಯ್ ಗಿ ಮೋಯ್ ಕಲ್ಚರ್ ಲಾಕ್ಷನ ಮೋಯ್ ಸುಮ ಹೋನೆ ನೇ ಅದು ಅಕೋಯ್ ಗಿ ಚೋ ಐ ನ ಥೋ ವೋ ಟು ದ ಐ ಗಿ ಕಲ್ಚರ್ ದ ಹಾಮ್ ದ ಹೋನೆ ಬ ಮಸಿ ನೇಚರ್ ನೇ ಹೈ ತಾರೆ ಮಿ ಹ್ಯೂಮನ್ ನೇಚರ್ ನೇ ಐ ಕನಾ ನೋ ಐ ಬ ತಾ ಕೋ ಸಿದಿ ಅತೋ ಬೋ ಮಿ ಮ ದೈ ಕನಾ ನೋ ತಾ ಕೋ ಸಿದಿ ಅದಮ್ ತಾನಿಂಗ ನೇ ಬ
0: ಮಾನಿ ಮ
1: ಅದು ಸುಮ ಅಕೋಯ್ ಗಿ ಇಚ್ಛಾ ದ ಯೋ ಕೋ ಜೈ ನೇ ಸಾಯ ಜೈ ಗಿ ದೋ ಐ ಚಾ ಥೋ ಮೋ ದಮ್ ದ ಜೋ ಐ ಜಪಾನೀಸ್ ಕಾಂ ಗೋ ದ ಐ ಚೋ ಗಿ ಥೋ ಬಿಜನ ಬ ಹೋನೆ ಐ ಕಲ್ಚರ್ ದ ಮೋ ನ ತಾ ನೇ ಬ ಅದು ಸುಮ ಮ ಯಾಮ ಸಿ ಅದಮ್ ಮ ಸಾಮ ಸುಮ ದ ಮ ಯೋ ಕನಿ ಕೈ ಗಿ ನೋ ದ ಸಿ ಮಿ ವೇ ಬಿ ನೇಚರ್ ನೇ ಬ ಐ ಗಿ ಚಾರಿ ಬ ಚಾ ಐ ತಾ ಬಿಜನ ಮ ಕೋ ಜನಿ ವೈ ಬ ಸೇ ಬಿ ನೇಚರ್ ನೇ ಅದನ ಅದಮ್
0: ಅದು ಗೋ ಸಾ ಅಕ್ವಿನ ಅಫಾಬ ಮಥೆಲ್ ಕೋಯ ಮ ಪಥೋ ನೋ ಬೋನ ಮೋ ತಮ್ ದ ಹೋಂಗ ದೋರಿ ಬ ಪೋಲಮ್ ಸಿಂಗ್ ಸೇ ಮಸಿ ಗಿ ಅಫಾಬ ಖನ್ ಬಿ ಕಿ ತಂಗೈ ಫದ ಬ ಮಸಿ ಮ ತು ಕರಮ ನ ಖನ್ ಗನಿ ಐ ಬ ಸಿಂಗ್ ಬಿ ಲೈ ಬ ꯀꯃꯥꯏꯅ ꯇꯧꯕ?
1: ꯃꯁꯤ ꯑꯍꯥꯎꯕꯁꯦ ꯑꯩꯅ ꯌꯥꯝ ꯄꯨꯊꯣꯛꯀꯦ ꯍꯥꯏꯕ ꯇꯥꯔꯒꯗꯤ ꯑꯩꯈꯣꯏꯒꯤ ꯑꯐꯕ ꯃꯈꯜꯒꯤ ꯏꯪꯒ꯭ꯔꯤꯗꯤꯌꯦꯟ ꯑꯩꯈꯣꯏꯒꯤ ꯃꯁꯥ ꯃꯇꯨꯝ ꯍꯥꯏꯕꯁꯦ ꯌꯥꯝ ꯗꯔꯀꯥꯔ ꯂꯩꯕ. ꯃꯣꯏ ꯏꯪꯂꯤꯁꯀꯤ ꯄ꯭ꯔꯣꯕ꯭ꯂꯦꯝ ꯂꯩ, ꯁꯦꯀꯦꯟ ꯀ꯭ꯂꯥꯁ ꯏꯪꯒ꯭ꯔꯤꯗꯤꯌꯦꯟ ꯅꯦꯕꯔ ꯄ꯭ꯔꯗ꯭ꯌꯨꯁ ꯐꯥꯔꯁ ꯀ꯭ꯂꯥꯁ ꯐꯨꯗ ꯑꯅ ꯍꯥꯏꯗꯤ ꯁꯦꯀꯦꯟ ꯀ꯭ꯂꯥꯁ ꯂꯩꯕ ꯄꯣꯠꯇꯨ ꯁꯦꯀꯦꯟ ꯀ꯭ꯂꯥꯁ ꯂꯩꯒꯅꯤ. ꯑꯗꯨꯅ ꯌꯨꯝꯗ ꯀꯩꯊꯦꯟ ꯆꯥꯕꯗ ꯉꯥ ꯂꯩꯔꯤꯁꯨ ꯍꯥꯏꯕꯗ ꯉꯥ ꯑꯗꯨ ꯃꯁꯥ ꯅꯥꯕꯔꯤ ꯌꯦꯡꯉꯨ ꯍꯥꯏꯕ ꯍꯥꯏꯔꯤꯕ ꯑꯩꯒꯤ ꯑꯥꯔꯠꯇꯗꯤ ꯀꯩꯅꯣꯗ ꯍꯥꯏꯔꯤꯕ ꯉꯥ ꯑꯗꯨ ꯃꯁꯥ ꯅꯥꯔꯒꯗꯤ ꯑꯩꯅ ꯐꯅ ꯍꯥꯎꯅ ꯊꯣꯡ ꯇꯥꯔꯒꯁꯨ ꯑꯩꯅ ꯄꯥꯝꯂꯤꯕ ꯄꯣꯠꯇꯣ ꯐꯪꯉꯣꯏꯕ. ꯑꯗꯨꯅ ꯀꯩꯗꯧꯒꯦꯗ ꯉꯥ ꯃꯁꯥ ꯅꯥꯗꯕ ꯑꯇꯦꯛꯄ ꯑꯗꯒꯤ ꯑꯅꯣꯏꯕ ꯈꯟꯕꯁꯦ ꯑꯐꯕ ꯏꯪꯒ꯭ꯔꯤꯗꯤꯌꯦꯟ ꯍꯥꯏꯇꯥꯔꯦ. ꯄ꯭ꯔꯤꯊꯤꯕꯤꯗ ꯃꯃꯤꯡ ꯆꯠꯄ ꯁꯂꯥꯠ ꯑꯃ ꯂꯩ, ꯑꯩꯈꯣꯏꯒꯤ ꯀꯔꯤꯝꯇ ꯌꯥꯎꯗꯦ, ꯇꯣꯃꯦꯇꯣ ꯑꯃꯨꯟꯕꯒ ꯃꯣꯖꯔꯦꯂꯥ ꯆꯤꯁꯀ ꯑꯗꯒꯤ ꯄꯦꯄꯔꯒ ꯊꯨꯝ ꯁꯣꯜꯀꯗꯅ ꯀꯔꯤꯒꯨꯝꯕ ꯌꯥꯎꯗꯦꯕ. ꯍꯥꯏꯔꯤꯕ ꯄꯣꯠꯁꯤꯗꯒꯤ ꯄ꯭ꯔꯤꯊꯤꯕꯤꯒꯤ ꯃꯃꯤꯡꯗꯗꯤ ꯑꯁꯋꯥꯏ ꯕꯦꯁ ꯑꯣꯐ ꯗ ꯕꯦꯁ ꯁꯂꯥꯠ ꯍꯥꯏꯅꯦꯕ. ꯑꯗꯨ ꯀ꯭ꯋꯥꯂꯤꯇꯤ ꯑꯣꯐ ꯗ ꯄꯣꯠꯇꯣ ꯐꯥꯔꯁ ꯀ꯭ꯂꯥꯁ ꯃꯣꯖꯔꯦꯂꯥ ꯑꯗꯒꯤ ꯌꯥꯝꯅ ꯃꯨꯟꯕ ꯍꯌꯦ ꯄꯥꯝꯕꯤꯗ ꯃꯨꯟꯕ ꯈꯥꯃꯦꯟ ꯑꯁꯤꯟꯕ ꯀꯔꯤꯝ ꯌꯥꯎꯗꯦꯕ. ꯁꯦꯞꯀꯤ ꯗ꯭ꯌꯨꯇꯤ ꯀꯔꯤꯝ ꯌꯥꯎꯗꯦ, ꯃꯥꯏꯕꯨ ꯀꯛꯑꯒꯗ ꯍꯥꯞꯀꯗꯅꯦ. ꯑꯗꯨ ꯑꯩꯅ ꯍꯥꯏꯖꯅꯤꯡꯉꯤꯗꯤ ꯉꯁꯥꯏ ꯏꯪꯒ꯭ꯔꯤꯗꯤꯌꯦꯟ ꯍꯥꯏꯕ ꯄꯣꯠꯁꯤꯗꯤ ꯆꯥꯛ ꯊꯣꯡꯕꯒꯤ ꯍꯥꯎꯕꯁꯤꯗꯤ ꯏꯪꯒ꯭ꯔꯤꯗꯤꯌꯦꯟꯗ ꯂꯩꯌꯦꯕ. ꯐꯣꯔ ꯑꯦꯛꯖꯥꯝꯄꯜ ꯑꯩꯈꯣꯏ ꯃꯩꯇꯩꯗꯁꯨ ꯍꯥꯏꯕ ꯅꯪꯅ ꯉꯔꯥꯡ ꯂꯩꯔꯛꯄ ꯍꯪꯒꯥꯝꯗꯨ ꯎꯔꯨꯝꯗ ꯍꯣꯡ ꯃꯥꯜꯂꯦ ꯀꯟꯕꯅ ꯆꯥꯕ ꯌꯥꯗꯦ. ꯑꯦꯛꯖꯥꯝꯄꯜ ꯀꯔꯤꯅꯣꯗ ꯉꯁꯥꯏꯒꯤ ꯏꯪꯒ꯭ꯔꯤꯗꯤꯌꯦꯟꯗꯨ ꯐꯠꯇ꯭ꯔꯒꯗꯤ ꯑꯩꯅ ꯉꯥ ꯊꯥꯛꯀꯦꯔꯥ ꯌꯦꯟ ꯊꯥꯛꯀꯦꯔꯥ ꯍꯥꯎꯕ ꯀꯣꯁꯇꯤꯡꯁꯦ ꯆꯥ ꯑꯃ ꯊꯣꯡꯕꯗ ꯀꯔꯤ ꯀꯔꯤ ꯆꯪꯒꯗꯒꯦ ꯀꯥꯞꯁꯤꯜꯂꯛꯀꯦ ꯌꯥꯝ ꯆꯪꯒꯗꯒꯦ ꯚꯦꯔꯤ ꯑꯣꯏꯕ ꯃꯇꯝ ꯑꯃꯗꯗꯤ ꯀꯌꯥꯝ ꯀꯟꯅ ꯏꯝꯄꯣꯔꯇꯦꯟ ꯅꯥꯎ ꯗꯦꯁ ꯍꯧꯖꯤꯛꯇꯤ ꯀꯩꯅꯣꯗ ꯑꯩꯅ ꯊꯣꯡꯕꯒ ꯆꯞ ꯃꯥꯟ ꯀꯦꯗꯣꯒꯦ ꯅꯪ ꯄꯩꯁꯥ ꯀꯌꯥꯝ ꯁꯤꯖꯤꯟꯅꯗꯣꯏꯅꯣ ꯏꯀꯣꯅꯣꯃꯤꯁꯦ ꯌꯥꯝ ꯗꯔꯀꯥꯔ ꯂꯩꯕ ꯉꯥ ꯊꯣꯡꯕꯗ ꯄꯩꯁꯥ ꯀꯌꯥ ꯆꯪꯗꯣꯏꯅꯣ ꯑꯩꯈꯣꯏ ꯌꯨꯝꯗꯁꯨ ꯕꯖꯦꯠ ꯇꯧꯔꯤꯗꯅ ꯏꯀꯣꯅꯣꯃꯤꯁꯦ ꯌꯥꯝ ꯗꯔꯀꯥꯔ ꯂꯩꯕ ꯉꯥ ꯊꯣꯡꯗꯣꯏꯅꯤ ꯅꯪ ꯄꯩꯁꯥ ꯀꯌꯥ ꯂꯩꯔꯒꯦ ꯑꯩ ꯗꯔꯀꯥꯔ ꯂꯩꯕ ꯄꯩꯁꯥ ꯌꯥꯝ ꯂꯩꯔꯦ ꯌꯥꯅꯤ ꯑꯗꯨꯗꯤ ꯑꯩ ꯄꯩꯁꯥ ꯌꯥꯝ ꯂꯩꯔꯦ ꯑꯗꯨꯗꯤ ꯑꯩ ꯉꯥ ꯊꯣꯡꯕ ꯆꯠꯂꯒꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯀꯧꯋꯦꯕ ꯌꯥꯝ ꯑꯩꯈꯣꯏꯒꯤ ꯁꯦꯟꯗ꯭ꯔꯥ ꯊꯨꯝꯗ꯭ꯔꯥ ꯍꯥꯏꯕ ꯑꯃ ꯂꯩꯗꯅ ꯑꯗꯨꯗꯤ ꯕꯖꯦꯠ ꯀꯧꯋꯦꯕ ꯑꯗꯨꯗꯤ ꯑꯩꯈꯣꯏꯒꯤ ꯁꯦꯟꯗ꯭ꯔꯥ ꯊꯨꯝꯗ꯭ꯔꯥ ꯍꯥꯏꯕ ꯑꯃ ꯂꯩꯗꯅ ꯑꯗꯨꯗꯤ ꯕꯖꯦꯠ ꯀꯧꯋꯦꯕ ꯌꯥꯝ ꯑꯃ ꯊꯣꯡꯕꯗ ꯑꯩ ꯌꯦꯟ ꯑꯃ ꯊꯣꯡꯕ ꯀꯥꯟꯗ ꯕꯖꯦꯠ ꯑꯩꯒꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯂꯨꯄꯥ ꯌꯥꯡꯈꯩ ꯆꯪꯒꯗꯕꯅꯦ ꯏꯁꯥ ꯑꯃ ꯆꯪꯒꯗꯕꯅꯦ ꯆꯪꯒꯗꯕꯅꯦ ꯍꯥꯏꯕ ꯑꯗꯨꯗꯤ ꯕꯖꯦꯠ ꯑꯃ ꯂꯩꯒꯗꯕꯅꯦ ꯑꯗꯨꯗꯤ ꯑꯩ ꯕꯖꯦꯠ ꯑꯃ ꯂꯩꯒ ꯀꯣꯏꯗꯦ ꯁꯣꯏꯅꯤꯗꯅ ꯑꯁ ꯏꯔꯣꯜꯂꯒ ꯉꯥ ꯇꯧꯕ ꯃꯆꯥꯗꯤ ꯍꯥꯎꯅꯤ ꯍꯥꯏ ꯀꯝꯕꯥꯏꯅꯦꯁꯟꯅꯦꯕ ꯀꯩꯒ ꯀꯩꯒ ꯆꯥꯗꯒꯦ ꯀꯩꯒ ꯀꯩꯒ ꯆꯥꯗꯒꯦ ꯀꯔꯤ ꯀꯔꯤ ꯄꯨꯟꯁꯤꯟꯅꯔꯒ ꯀꯃꯥꯏꯅ ꯇꯧꯅꯤ ꯍꯥꯏꯕꯁꯦ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ ꯑꯩꯈꯣꯏꯅ ꯈꯪꯗꯕ ꯑꯗꯨꯒꯤ ꯃꯇꯥꯡꯗ India slams Pakistan at United Nations, accusing Islamabad of hosting, training and deploying terrorists. A new round of direct peace talks between United States and Iran postponed amid killing of 21 people in Israeli strike on Lebanon. Israel and Hezbollah later agreed to cease fire. And in sports, Ashmita Chali had to face Park Ae-yeon in women's single semi-finals of Macau Open Badminton in China tomorrow. And now the news in detail. Prime Minister Narendra Modi today disbursed incentives worth 2,400 crore rupees under the Pradhan Mantri Viksit Bharat Rozgar Yojana at a function in New Delhi. This dispersal marks a significant milestone in the implementation of the scheme, which is the government's flagship employment-linked incentive scheme aimed at accelerating job creation, enhancing employability and expanding social security coverage across sectors. Speaking on the occasion, the Prime Minister said, in the 21st century, opportunities will belong to nations that nurture skilled talent, foster innovation and uphold the highest standards of quality. He said, India is set to lead from the front. Mr. Modi said, India's youth will be at the forefront of driving global growth, innovation and entrepreneurship in the years to come.
2: भारत दुनिया के सबसे युवा देशों में से एक है, इसलिए विकसित भारत का रास्ता भी युवाओं के सपनों, उनके कौशल और उनके सामर्थ्य से होकर ही आगे जाता है। हमारा प्रयास है कि देश का हर युवा अपनी क्षमता के अनुसार जितना आगे बढ़ सकता है बढ़े, जिसके पास हुनर है उसे अवसर मिले, जिसके पास आइडिया है उसे इनोवेशन के लिए मंच मिले, और जो अपने दम पर कुछ करना चाहता है उसे पूरा सहयोग मिले।
3: The Prime Minister also said that during his recent visit to France and Slovakia, he felt the world is gradually recognizing the potential of India's youth. Mr. Modi said the PM Viksit Bharat Rozgar Yojana is about empowering first-time employees and building a bridge between youth and industry.
2: प्रधानमंत्री विकसित भारत योजना के सहयोग से अब तक करीब 70 लाख जॉब सृजित हुई है। करीब 20 लाख युवा अपनी पहली नौकरी के 6 महीने पूरे भी कर चुके हैं और आज इन्हीं में से करीब 10 लाख युवा साथियों को अपनी पहली नौकरी में 6 महीना पूरा करने पर इस योजना के तहत उसके लाभार्थ के नाते इंसेंटिव भी मिल चुका है। 2000 करोड़ रुपए से अधिक की राशि सीधे उनके बैंक खातों में पहुंची है।
3: Speaking on the occasion, Union Minister for Labour and Employment, Dr. Mansukh Mandaviya said that the Modi government has implemented the 4 important labour codes for the welfare and interest of the workers. Prime Minister Narendra Modi will lay the foundation stone of a coal gasification project worth over 25,000 crore rupees at Lakhanpur in Jharsuguda district of Odisha tomorrow. The Ministry of Coal informed that the project marks a historic milestone as the country's first commercial-scale coal-to-ammonium nitrate facility. The project is being developed by Bharat Coal Gasification and Chemicals Limited, a joint venture of Bharat Heavy Electricals Limited and Coal India Limited. It will produce 2,000 tons per day of ammonium nitrate using indigenously developed coal gasification technology. President Draupadi Murmu today inaugurated AIIMS Bhubaneswar Satellite Centre and a mega health camp at the subdivisional hospital in Rairangpur. The initiative is expected to enhance access to quality healthcare services for people across northern Odisha. She also dedicated several public welfare and infrastructure projects, including a mega integrated piped water supply project for mining affected villages in Kusumi block, the Brahma Kumari's Matrushakti Bhavan, a special circuit house, and the newly operational Rairangpur Police District. The Supreme Court today ruled that the right to walk on a demarcated footpath is a fundamental right. A bench of Justices P.S. Narasimha and A.S. Chandurkar held that a citizen's fundamental right to walk on a demarcated footpath is a primary and shall have priority over movement by motorized vehicles. In a significant verdict, the apex court said it forms part of the right to movement guaranteed under Article 19(1)(d) and other fundamental rights, including Article 21, right to life and liberty. The apex court called for a regulatory body to effectuate the fundamental right to walk on demarcated footpaths. It said such regulator will maintain institutional integrity by taking independent and objective decisions without governmental or industrial control. The declaration by the top court came in an unfortunate motor accident compensation case where a father lost his 5-year-old son while taking him to school. This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. India has slammed Pakistan at the United Nations as it accused Islamabad of hosting, training and deploying terrorists. India called Pakistan a Frankenstein state that gets shocked when its own monster bites back. The remarks were made by Anupama Singh, First Secretary at India's permanent mission to the United Nations yesterday after Pakistan and the Organization of Islamic Cooperation raised the issue of Jammu and Kashmir during the interactive dialogue on the UN High Commissioner's annual report.
4: This is the country where the sitting defense minister boasts of hosting, training and deploying terrorist state policy, and yet Pakistan calls itself a victim of terrorism. Indeed, a paradox which only Pakistan could sustain. It is a living example of a Frankenstein state which is shocked when its own monster bites back.
3: Mr. Singh said India categorically rejects the baseless and malicious allegations made by Pakistan. She said Jammu and Kashmir was, is and will always remain integral and inalienable part of India. External Affairs Minister Dr. S. Jaishankar has said that passport delivery has now become completely democratized as it is swift, secured and decentralized. Addressing the annual Regional Passport Officers Conference,